ದೇಹ ಭಾವಮು ವೀಡರೋರನ್ನ ನೀನು ದೇಹ ಭಾವಮು ಅಂದನೆಂದು ಇಂದು ಲೇದನ್ನ ಅಂದನೆಂದು ಇಂದು ಲೇದನ್ನ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಅಹಮು ಚೇತುನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೋನನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಕನುವು ನೇನನಿ ತಲಪು ವೀಡಿ ಕಾಶಿ ತಂಬುಗ ತತ್ವಭಾವಮು ಎರುಗರನ್ನ.